7 ಬರಿ ಕೋಮಾ ಪಸಿಪರ್ 342 311 22 92 ದ ಇಶ್ಮಾ ಹರಿಯ ಪ್ರಾಡಕ್ಟ್ ದಬರ ದ್ವ ನಂಬರ್ ಲಿಕಿ ದಿ ಔರ್ ದ ದ್ವ ನಂಬರ್ ತಾಸ ಮಾತಾ ರಾಮಿಲ ವಹಲೆ ಶಿ ಹಾ ಮಾತ ಬಿಕಾಲ್ ಕವಲೆ ಶಿ ಯಾ ಸಾತೆ ಕ ಮಾತ ಮೆಸೇಜ್ ಕವಲ ವಾಡೆ ಇನು ಸಿರ್ಫ 0342 311 22 92 ಬದಿ ಮನೆ ಸಿರ್ಫ ತಾಸು ಮಾತಾ ಮೆಸೇಜ್ ಕವಲೆ ಶಿ ಸೈದ ಔರ್ ಬಾಕಿ ಜಿಕಮ್ ದೇನು ತಾಸು ಕಾಲ್ ಮೇಲೆ ಅವಿ ಜಿಕಮ್ ದೇನು ಮೆಸೇಜ್ ಹುಮ್ ಶಾಮಿಲ್ ಹಾ

ತವರು ಕೆನ ಚೇಪತ್ತಿದ ಅನ್ನು ಬಂದಿವಲ್ಲ ಕಿದ್ರಾ ಲಲ್ಲ ಲಲ್ಲ ಲಲ್ಲ ಲಲ್ಲ ಲಲ್ಲ

ವೆಲ್ ಜನಾಬ್ ಅವ್ರ ಇನ್ಕು ದಗ್ಗಡ ಗಾನ ಬ ಸಂದರ ಬ ಕ್ಯಾನ್ಸಲ್ ದಾಮಪ್ಪ ಟಿಕ್ ಟಾಕ್ ಬಾಂಧಿಲ್ ಗೊಂತ ಅವ್ರ ಇದಲಿವ ಹು ಶಾಯಿರಿ ಜಮಾ ಖ ಖನಶ್ವಾಹ ಶಾಯಿರಿ ದಾಸಿ ಮಾಯಾರಿ ನದ ನದ ಬ ಬದಲು ಅವ ಬಲೆ ಸಂದರ ಅಬ್ಬದ ತಪ್ಲೆ ಕೂಮ್ ಬ್ಯಾಕ್ ಗ್ರೌಂಡ್ ಕಿ ಬತಾ ಸೋರೆ ಓ ಮಲಂಗ ಯಾರ ಅವ ಬಲೆ ದಿ ಅದ್ದ ಟಿಕ್ಕಿದ ಫೇಜ್ ಆಗಮೆ ಒಗಮೆ ಕಸ್ಮತ್ ಅಲಿ ರಜಾ ಸೇಬ್ ಸಂದರ ದರ್ವಾಲಾ ಹಾ ದರ್ವಾಲಾ ಖೇ ಚಿ ಗಡೇರ ಜಬರ್ದಸ್ತ ಸಂದರ ಅಶ್ವಾ